0: ಶಮ್ಮಗಿ
1: ಗಣ ಈ ಗಣ
0: ಅರೆ ವಾಶವ ಬೀನಿ ಆಗ ಜಗೋನಿಗಿರಿ
1: ಏನೇ ಆಗ ಬೇನಿಕೇನ್ ಕಡೆ
0: ಕಾಯ್ದ ಬೀರ ಆಗ ಕೈ ಟೆನ್ಶನ್ ಮತ್ ಆಗ ನೀ ಕರೆಗಲೂರಿ ಭಾ ಫೋನ್ ತುಂಬ ಬೋಲೋ ಹಲೋ
2: ಹಲೋ
1: ಹಲೋ
2: ದಿನೇಶ್ ಭಾಯ್ ಪಟೇಲ್
1: ರಾಮ್ ರಾಮ್ ರಾಮ್
2: ಹಾಲ್ ಚಾಲ್
1: ಹಾಲ್ ಚಾಲ್ ಬಡಿಯಾ
2: ಟೈಲ ಮಾತೆ ಧಾಣಿ ಮೇ ಲಡೋ ನೀ ಥೋಡಿ
1: ಹಾಂ ಲಗಾ ದಾ
2: ಹಾಂ ಜರೂರಿ ಹೋ ಅಬೆ ಬೇ ಮೈ ಜಾಡು ಟಾಟ ಬೋರ ಟಾಟ ಟಾಟ ಟಾಟ ಅಬೆ ಹಾಂ ಆ ಟೈ ಸುಣಾ ಟಾ ಪ್ರೋಗ್ರಾಮ್ ಮೇ
1: ಆಜ್ ಮಾನ ಪಿಯಾ ತೇರಿ ವಾಣಿ